0: ಇದು?
1: ಓಕೆ ಟೀಚರ್, ಓಕೆ. ಹೌ ಡು ಯು ಡು?
0: ಹಲೋ ಮಿಸ್ಟರ್ ಜಮೀನ್ದಾರ್, ಹೌ ಡು ಯು ಡು?
1: ಓಕೆ ಟೀಚರ್, ಓಕೆ. ಹೌ ಡು ಯು